ಸಕಲಾಭವಲೀಕೃತ ಜಗತ್ತ್ರಿತಯ ವಜ್ರದೇಹ ರುದ್ರಾವತಾರ ಲಂಕಪುರೀ ದಹನ ಉಮಾ ಅಮಲ ಮಂತ್ರ ಉದಧಿ ಬಂಧನ ದಶ ಶಿರಃ

ಸಾಂ ಚರಾಚರ ಜಗತ್ ಸಂರಕ್ಷಣೀಂ ಸತ್ಪದಾಂ ಚಂಚನ್ ಚಂಪಕ ನಾಸಿಕಾಗ್ರ ವಿಲಸನ್ ಮುಕ್ತಾಮಣಿ ರಂಜಿತಾಂ ಶ್ರೀಶೈಲಸ್ಥಲವಾಸಿನೀಂ.